ಅಲ್ಲಿ ಅಮನ್ ಜಮುಂಗ್ ಟೂಲು ಶರಿ ಕೋರ್ ದೇ ರೇಡಿಯೋ ಅಮನ್ ಎಫ್ ಎಂ ಅತಾತ್ಯ ಐಶಾರಿಯ ಸಲೋರ್ ಬಟಗ್ರಾಮ್.